ಮಾಡಿ ತುಂಬು ಶರರು ತಂಬು ಕಿತ್ತು ಕಾಪುರ ಮಾರಿ ಪ್ರಹ್ಲಾದೇ. É boteco na praça, filho. É a Mari no barzinho. Olha quem me mandou, tudo bem. O áudio nem ouvi ainda, mas deve ter.